ರೇಡಿಯೋರೆ ಹೋಕುರುಡೂರು ಆದಿವಾಸಿ ಅಖಡಾ ಆಯುಮ್ತನ್ ಸನಾಮ್ ಹಾಗ ಅಂಡು ಮಿಸಿಕೊ ಅಲಿಂಗ್ ಲಲಿತಾ ದೇವಗಮ್ ತಿಕಿಂಗ್ ಪ್ಯಾತೆ ಇಕಿರ್ ಜೀವಂತೆ ಇವಿ ಸಿವಿಲ್ ಜುಹಾರ್ ಆಸ್ರಾ ಮೀನಾಚಿ ಸಬೆನ್ ಟೀಕ್ ವೆ ಮುನೆ ಮೀನಾ ಬುವೆ ನೆನ್ ಹಪಲ್ ಮಪಲ್ ಚಂಡುರೆ ಸಿಂಗಿ ಏಸು ಜೆಟಿಯಾ ಸಬೆನ್ ಪರೆಸಾನ್ ಚಬಾ ಕನಪು ಮೆನ್ದೊ ನಿಯಾ ದೊ ಪುದ್ಗಲ್ ರಿಯಾ ಪ್ಯಾಟಿ ಮೀನಾ ಸಬೆನ್ ಚಾಂಡು ರಿಯಾ ಅಪ್ನ ಮಹತ್ವ ತೈನೆ ಸಬೆನ್ ಚಾಂಡುರೆ ಮೌಸಮ್ ಹಿಸಾಬ್ತೆ ರಾಸಾವ್ ಆಗುಯೆ ಅಂಡೋ ದುಃಖೋ ಜೊಕಾ ಆಗುಯೆ ಮೆಂದೋ ಅಬುವೆ ಸಿಂಗ್ ಬೊಂಗಾ ಸಬೆನಾ ಸಬೆಧಾನ್ ರಿಕಿತರಾ ಚಿಲ್ಕೆ ಪೂರೆ ಜೆಟೆ ಲೋಲೋ ತೆಗೆ ಹೊಮೊ ಕೋರೆ ಎಸುತೆ ಗಾವ್ ಅಂಡೋ ಉದಿ ಬಿಸಿ ಕೋ ಒಲಾ ಅಂಡೋ ಎಮನ್ ಎಮನ್ ಹಸು ಮಿನಾಗೆ ಎನ್ ರಿಯಾ ಹಸಾ ಹಾಗಾ ಮಿಸಿ ಕೋ ಜೆಟೆ ಸಿಂಗಿರೆ ಸಾಸಾಂಗ್ ಸುನುಮ್ ಕೋ ಜೊಕಾ ಕೊಮ್ಗೆ ಅಂಡೋ ದಾ ಜೊಕಾ ಲಾನೋ ನುಯ್ತಿಯಾ ಜೆಟೆ ಸಿಂಗಿ ಅಬು ಪುಗಿನ್ ದಿನ್ ತನ್ಗ್ಯಾ ನೆನ್ ಸೊಮೈ ಜೋ ಕೋ ರೆನ್ ರಾಜಾ ಉಲಿ ಅಬು ತಲಾರೆ ಬೆಟನ್ ತನ ನೆನ್ ಸೊಮೈ ಕೋ ಕುಂವೆ ಬಾಂಧಾ ಕೋ ಬೈಯೆ ಓವಾ ಅಂಡೋ ಸಪಾವ ಸಪಾಯಾ ಕೋ ಉವಾ ದುವರ್ ಒತೆ ಎಮನ್ ಎಮನ್ ಕೋ ಪ್ಯಾಟಿ ಕೋ ಪ್ಯಾಟಿ ಹೊಬಾವಾ ಪ್ಯಾಟಿ ಪನಾಯಿಟಿ ಕೋ ದೊ ಹೊಬಾವ್ಗೆ ಹಾಗಾ ಮಿಸಿ ಕೋ ಅಬು ಅಬುಯಾ ಧ್ಯಾನ್ ರಿಕೆತಿಯಾ ಎಸ್ಸು ದೊರ್ಕರಾ ಹಾಗಾ ಮಿಸಿ ಕೋ ಉಪನಿಯ ಶುಕ್ರವಾರ ರೆ ಸಬೆನ್ ಕೋ ಎಲಾದಾರಾ ನೆನ್ ದುರಂಗ್ ಹಿಸೆ ಶುಕ್ರವಾರ ಎಸು ರಾಸ್ ಹೆಸೆ ದುರಂಗ್ ಬು ಅಯುಮ್ ಸುಕುವಬು ತಿಸಿಂಗ್ ಆ ಟುಟ್ಕಾ ಜಗರ್ ಮಿನಾ ಸೈಬರ್ ಫ್ರಾಡ್ ಸೆ ಬಚಾವ್ ಕೆ ಉಪಾಯ ಸೈಬರ್ ಫ್ರಾಡ್ ಸೆ ಬಚಾವ್ ಲಗೆ ಸತರ್ಕ ತೈನ್ ರೆಗೆ ಸಬೆನಾ ತೆ ಮರಂಗ್ ಬಚಾವ್ ಮಿನಾ ಕಂಪ್ಯೂಟರ್ ಜಮಾನಾ ನಿಮಿಂಗ್ ಅಯರ್ ಸೆನೋ ಯನಾ ನೆನ್ ರಿಯಾ ಲಪಾವ್ ಮಿನಾ ಒಂಡೋ ಹಾನಿಯೋ ಮಿನಾ ಅಂಜಾನ್ ಮನೆ ಕಾ ಅದಾನ್ ನಿ ಹೋ ಕೊಲೋ ದೊ ಅಬು ಬ್ಯಾಂಕ್ ಡಿಟೇಲ್ ಪಾಸ್ವರ್ಡ್ ಒ ಟಿ ಪಿ ಕೋ ಕಾವು ದುಪ್ತಿಯಾ ಜಾನ್ ಲೋಟ್ರಿ ಬಂದರೆ ಮಾರಂಗ್ ಲಪಾ ನಮೋತಿಯಾ ಅವು ಚಿಲ್ಕನ್ ಮೆಸೇಜ್ ಕೋ ಉಜು ಅಚ್ಚ ಎನ್ ಬಟನ್ ಕೋ ಕಾ ದಬಾವತಿಯಾ ಜಾನ್ ಆದಾನ್ ಪ್ರದಾನ್ ಕೋ ಕಾ

ಗಾಂಡೋ ಮಿಸಿಕೋ ಹಾತು ಉಕುಗುಟ್ಟುತೆ ಜಯಾ ಪೂರ್ಣಿಮಾ ಕಾಲುಂಡಿಯಾ ಹೇಮಂತ ಅಂಸೋಯ್ ಸತೀಶ್ ಕಾಲುಂಡಿಯಾ ಒಂಡೆ ಜುಡಿಕು ದುರಂಗ್ ಆಯಂ ಸನಂಗ್ ತನಕೋ ದುರ್ ದುಕು ಸಿಂಗ್ ಒಂಡೆ ಜುಡಿಕುವ ದೊಲಬು ಆಯಂ ಉಂಗ್ಲಿಯಾಬು ದುರಂಗ್.